ಕಳೆದ ಯಾರದಿವಿ ಇದ ತುರ್ಕಿ ಸಮಂದ್ರಿ ಜ್ವಾಕ್ ಹೋಯ್ಲಿದಿ ಚಿಮ್ಮಗಂಬಾ ದ ದ್ವಜರ ವಿಷ್ಟಮ್ ಕಾಲ್ ದ ಸೆಪ್ಟೆಂಬರ್ ಪ ವಿಷ್ಟಮನೆಟ ಪ ಸಮಂದರ್ ಕಿ ಕತಕವಲೀಶಿ ಕುಂಚಿದ ತುರ್ಕಿ ಲಹ್ವ ಯೋಲ್ವಿಯ ಜೋಹರಿ ಹತ್ಯಾರ್ ಔಲ್ವಿಯ ಕಾರನಾಮದ ದ ಮರ್ತಾನ್ ಪ ನಾರ್ಕ್ ನೆಹರ್ ಬಾಲಾ ಗಳೆ ಪಸಿಮಕಿ ದಿಯೋಯಿ ಕೋಟಿ ಚತ್ ಪ್ರಿವತು ಲಮಲ ಯವಹಜಮ್ಲ ಔಸಲೂರ್ ಕಸಾನ್ ಔಸಲೂರ್ ಮಶುಮಾನ್ ಜಖ್ಮಿಯಾನ್ ಚಿವಿದಿ ದ ಅಜ್ಗೂರ್ನಿ 1122 ಪವೇನ ದ ಪೀಖಿಪಾಳಾ ಮಾಲುಮಾತ್ ತರಲ ಸಕೌಲು ಸರ ಎಂಬುಲೆನ್ಸ್ ಔ ತಿಬಿ ಟಿಮುನಾ ಸಮದಲಾಸ ದ ಪೀಖಜೆ ತರಸೀದಲಿದಿ ಔ ದ ಅಜ್ಗೂರ್ನಿ ಅಮಲಿಯಾತಿ ಪೇಲ್ಕಿಡಿದಿ ದ ಅಜ್ಗೂರ್ನಿ ಅಹ್ಲಿಕಾರು ದಖಲಿ ಜಸದ್ ಲ ಮಲ್ಬೂ ಸಖರಾವಿಸ್ತಿ ಇದ ಪಿಂದಿ ದಿರ್ಶ್ಕಲನಿ ಜೋಜ್ ಆಫ್ ಫರ್ಮಾನ್ ಪನುಂ ಪಿಜಂದಲಿ ಶಿವಿದ ಜುಹೂರ್ನ ಟೀಮ್ ಸಲೂರ್ ಜಖ್ಮಿ ಮಶುಮಾನ್ ಸಮದಲಾಸ ತಿಬಿ ಇಮ್ದಾದ್ ದಪಾರಾ ಅಸ್ಪತಾಲ್ ತರಿಸುವಲಿದಿ ಚರ್ದಚಿ ವೈಲಿಕಿಗಿ ಇದ ದ್ವಿ ಹಾಲತ್ ದ ಖತ್ರೆ ಸಹ ಬಹರದೆ ಪೇಖವರ್ ಕೆ ತಾಲಿಬಿಲ್ಮಾನು ದನ್ವಿ ಸುಬಿ ಜುಳವಲ್ ದ ಹೆವಾದ್ ದಪಾರಾ ಅಡೀರ್ ಮುಹಿಮ್ ಅವಘಟವರ್ ಬಲ್ಲಿದಿ ಮಲ್ಕಿ ದನ್ವಿ ಸುಬಿ ಹವಾಲೆ ಸರ ಹರ್ ತಫ್ಕಾ ಫಿಕರ್ ಲರುನ್ ಕಿ ಅಖಪಲ ಅಖಪಲ ರಾಯ್ ವರ್ಕವಿ ಕುಮ್ಟ ದ ಮುಲಿಸ್ ನ ಮಾಹಿರೀನ್ ಓಖ್ತ ನಹಮ್ ಕವಿ ಸೋಕ್ ಪಾಸ ಡವಲ್ ಅಶೋಕ್ ಪಾಕುಮ್ ಡವಲ್ ರಾಯ್ ಕವಿ ಸೋಕ್ ಮಲಾತಡಿ ಕವಿ ಅಶೋಕ್ ವಾಯು ದನ್ವಿ ಸುಬು ಖಿಲಾಫ್ ಯು ಇಷ್ಟ ಮಾಶಿಯತ್ ಕೆ ದಿ ಹವಾಲ್ಯೂಶಿ ಒಲಿಬ್ಯಾಹಮ್ ಪೇಖವರ್ ಕಿ ಮೇಡಿಯಾ ಸರ ತಾಲಿಬಿಲ್ಮಾನು ವೈಲ್ ದಿಚ್ ದ ಮಲ್ಕ್ ಪಾ ಕಚ್ ನವಿ ಸುಬಿ ಜುಳವಲ್ ದ ಮಾಶಿಯತ್ ದ ಟಿಂಗ್ ಸಾತಲು ಔ ದ ಗ್ರಾನೆ ಕಚಾ ಔ ದ ಬದಮ್ನೆ ಕಚ್ ಕಮೌಲು ದ ಪಾರ ಯೋಲ್ವಿ ಲಾಯ್ ಹಮಲ್ ದೇ ಹೊವಲಿ ಬಾಯತ್ ಕದಾಸಿ ಪಾಕುಮ್ ಡವಲ್ ಚಿ ಪಕಾರ್ ದ ದ ಪಿ ಖವರ್ ಜದ ಕೌನ್ ಕುವೈಲ್ ಚಿ ದನ್ನವು ವಲಾಯತುನು ಜುಲವಲ್ ದ ತಾಲಿಮ್ ಔ ಸಿಹತ್ ಪಾಸಿರ್ ಬುನಿಯಾದಿ ಸುಂಜು ದ ಹಲ್ ದ ಪಾರಾ ಮುಹಿಮ್ ಪಳಾವ್ ದೇ ಔ ದ ಖಲ್ಕು ದ ಪಾರಾ ಬಾ ವಾಕ್ಮನ್ನಾನು ತಾಲ್ಲಾ ಸರ್ಸಾಯಿ ಹುಮ್ ಅಸಾನಿಶಿ ಪೇಖವರ್ ಕೆ ಅಮನಿಯತ್ ಟಿಂಗ್ ಸಾತುಲು ದಪಾರಾ ಪಾಬಿರಾಬೇಲು ಹಾಸ್ಟಲು ಆಗಸ್ಟ್ ಹೌಸ್ ಕೆ ದ ನಿಗರಾನೆ ಕವಲು ಔ ಸಿಕ್ಯೂರಿಟಿ ಖ್ಯಾಲ್ ಸಾತುಲು ದಪಾರಾ ಜಾರಿಶಿ ವಿತರಿಶಿ ಪಾದಾಸ್ ಖಾಲ್ ಕಿ ಟೂಲ್ ಖಲ್ಕು ದಾತಕ್ ರಾತಕ್ ರಿಕಾರ್ಡ್ ಲಾಜಮಿ ಔ ಖುಂದಿ ಪಾದಿಶಿ ಜರಾಯು ಖುದಲಿದ ಚಿ ಪಾ ಯೂನಿವರ್ಸಿಟಿ ಟೋನ್ ಕಿ ಬಶೋಖ್ವಾ ದ್ರಿ ದರ್ಜನ ಹಾಸ್ಟಲು ಬಾಂದಿ ಸಾರನೆ ಕವಲಿ ಕೀಗಿ ಇರಾನ್ ಒಮಾನ್ ಪಮ್ನೆ ಹರಮೋಸ್ ಕಿ ದಾತಕ್ ರಾತಕ್ ದಪಾರಾ ಯೋಬಲ್ ಅಲ್ಲಾರ್ ಟಾಕುಲ್ ಹವಾಲೆ ಸರ್ ಇತಿಫಾಕ್ ಕಡಿದೆ ದ ಕುಂಬಚಿಜರ್ ಇಲಾನ್ ಹಮುಶಿ ಇರಾನ್ ಒಮಾನ್ ದಮ್ನೆ ಹರಮೋಸ್ ಕಿ ದತ್ತಕ್ ರಾತಕ್ ದಪಾರಾ ಪಾನಕ್ಷು ಇತಿಫಾಕ್ ಕಡಿದೆ ಪದಾ ಜಹಾಲ್ ಕಿ ತೆಹರಾನ್ ಪರಾತ್ಮಿನ್ ಸೂರೋ ಜೊಕೆ ದಿಯೋನವಿ ಮಹದೂದಿ ಇಸಿಮಿ ದಿಲಾನವಲು ಇಶಾರಾ ಹಮ್ ವರ್ಕಡೆದ ಇರಾನ್ ದ ನ್ಯಾಷನಲ್ ಸುಪ್ರೀಂ ಕೌನ್ಸಿಲ್ ಸೆಕ್ರೆಟರಿ ಜನರಲ್ ಮೊಹಮ್ಮದ್ ಹುಸೇನ್ ರಜಾಯಿ ಪವೇನಾ ಪಾದಿಯಳ ದಿರಾನ್ ಒಮಾನ್ ತರ್ಮಾಂಜ ಪರಾತುನ್ ಗುಸುರೋಜಕಿ ರಸ್ಮಿ ಇತಿಫಾಕ್ ಲಾಸ್ಲಿಕ್ಷಿವೆದೆ ಚಿರುಸ್ತು ದಿವೈಲಿದಿ ಚಹರ್ ಜಹಾಜ್ ಯೋನವೆ ಝೋನ್ ತಾ ನನೌಜಿ ನೋ ಬಂದೀಸ್ ಪಾ ಲಿಸ್ಟ್ ಕೆ ಬರಾಜಿ ದಗ ಇರಾನಿ ಚಾರ್ವಾಕು ಜ್ಯಾದಾ ಕಡಿದ ಅಮೆರಿಕಾ ಪಿರಾನ್ ಬ್ರಿದುನ ಉದ್ರಬಿ ಬೈದ್ ಇರಾನ್ ಯೋವಾರೆಬಿಯಾ ಅಬ್ನೆ ಹರಮೋಜ್ ಪ್ರಾಣಿಜಿ ಇರಾನ್ ದ ಅಮೆರಿಕಾ ಲಹ್ವ ದಾನವಿ ಪಾಬಂದೂನ ಬಚ್ಕೆದು ದ ಪಾರ ಯೋಬಲ ಮನ್ಸೂಬ ತಯಾರಕಡೆದ ಕುಂಭ ಚಿಜರ್ ಬಶ್ ಪಡಿಸಿದ ಇರಾನಿ ಚಾರ್ವಾಕುವೇನ ಯೋಲುಳು ಪೂಡಿ ಇರಾನಿ ಚಾರ್ವಾಕು ದನೂರು ಬ್ರಿದ್ದುನು ಪಸೂರತ್ ಅಮೆರಿಕಾತ ದರ್ದನಾಕ್ ಜವಾಬ್ ಗ್ವಾಹ್ ಕಡೆದೆ ಇರಾನ್ ದ ಪಾರ್ಲಿಮಾನ್ ಸ್ಪೀಕರ್ ಮೊಹಮ್ಮದ್ ಬಾಗಿರ್ ಕಾಲಿಬಾಬ್ ಉವೈಲ್ ಚೆ ಬಾಯ್ದ್ ಮಹ್ಲದಿ ಡೀರ್ ನಾವಖ್ತಶಿ ಚದಲೂಬಿ ಉಸೂಲ್ ಬದಲ್ಶಿ ಅಮೆರಿಕಾದಿ ದಹಪಲು ಸರಗಳು ಸಹ ಲಾಸ್ ವಾಖ್ಲಿ ಅಗು ವೈಲ್ ಚೂಸ್ ಇರಾನ್ ದ ಗಟು ಅಮ್ನಿಯತ್ ಪೌಳಾಂದಿ ದಹರ್ ಡವಲ್ ಬ್ರಿಜ್ ಜವಾಬ್ ಬಾ ದ ಪಹ್ವಾ ಪನಿಸ್ಬತ್ ದೀರ್ ಜಾತ್ ಖತರ್ನಾಕ್ ವಿ ಡೀರ್ ಸಖ್ತ್ ಔಡಿರ್ ಖತರ್ನಾಕ್ ಜವಾಬ್ ಬಾ ಅಮೆರಿಕಾ ತವರ್ ಕೌ ಫೌಜಿ ಮಹಾಜ್ ಸರಾದ ಇರಾನ್ ಅಸ್ಲಿ ಜಗಳ ಉಸ್ ದ ಪೇದಾವಾರ್ ಔ ದ ಖಲ್ಕು ದ ರೋಜ್ಗಾರ್ ಪಾಳದ ಫಾಟ ಖಾಸದಾರ್ ಔ ಲಿವಿಸ್ ಫಾರ್ ಸ್ಕೋರ್ ಕಮಿಟಿ ಪರ್ಲತ್ ದವಾಮ್ ಲರಿ ಲ ಹಕುಮತ್ ಸಹ ಅಸ್ಲಿ ಒಖ್ತನೆ ಲರಿ ಒಖ್ತನೆ ಪಾಕಮ್ ಡವಲ್ ದಿ ದ ಫಾಟ ದ ಬಹ್ವಾನೆ ಖಾಸದಾರಾನು ಔ ಲಿವಿಸ್ ವಾಗ್ ದ ಖದ್ಮಾತು ದ ಸುಂಜು ದ ಹಲ್ ದ ಪಾರಾ ಪಾ ಬಾಬೆ ಖೈಬರ್ ಕಿ ದರವಾನೆ ತಜಾಜಿ ನಾಸ್ತಿ ಕಡನುವಾಲು ತಾ ಒಖ್ತನ ಕಡೆದ ಚಿ ಹಕುಮತ್ ದಿ ಸಮದಲಾಸ ದ ದ್ವಿ ತರಕಿ ಪೆನ್ಷನ್ ಖದ್ಮಾತ್ ಜುಳಖ್ ತರ್ಬಿಯತ್ ಸಿಹತ್ ಆನೂರ್ ಬುನಿಯಾದಿ ಮಸಲು ದ ಪಾರಾ ಹಲ್ ರೋಬಾಸಿ ದ ಆಲ್ ಫಾಟ ಖಾಸದಾರ್ ಲಿವಿಸ್ ವಾಗ್ ಕುರ್ ಕಮಿಟಿ ಎಲಾನ್ ಕಡೆದೆ ಇದ ವಕ್ತನು ದನ ಮನಲು ಪೂರೆ ಬೆಹತಜಾಜ್ ದವಾಮದಾರ دا ٹول قبائلی ضلعوں پر پولیس اسٹیشنوں کی دفاع یار درج مخالفت ہم شو دے دا کمیٹے لخوا ویلی شو دی دا کال دوزر نور لسم دا اپریل لا سدور منٹی زخا دا پولیسنگ عمل پیل شو دا پخوانو لویز او خاتدارو اہلکارو دا ترقی دا پارا کم اغیزمن سسٹم ندی پڑا گا شوی پا دا چحال کی چی دا اے ون او دا بی ون امتحانات ندی ترسر شوی او چیف جسٹس پیخور ہائی کورٹ وائلی دی چی خیبر پختونخوا کی دا عدالتوں ورزی صاحب سرا لگا شوخوا دولس کروڑ دے کدا عدالت لخوا دی وی وزی بائی کارڈ اوشو نو دو اولس پا دولس کروڑ روپے زائشی دا پیخور ہائی کورٹ جسٹس محمد عتیق شاہ وائلی دی چی عدالتوں دا ہو غریبو پا پیسو چلی گی سوک چی دخپل زان دا پارا دویان اور روٹے ہم نشی پیدا کولی مونگل پکار تھی دا اولس لا انصاف ورکو چیف جسٹس دا ہم ویلی دی چیپا خیبر پختونخوا کے دا محکمو رزنے لگخت شوخوا دولس کروڑ دے دا محکمو دی یوی رزی بائیکاٹ لاملا دا آمولس دولس کروڑ روپے ضائع کی دی شی